0: ಪಾನು ಡಾನು ಮಾರು ಚಂಡು ಪಾದಿಲ ಸಿವಿ ಚಿಕನ್ ನಗಿದಿದ್ದೆ ಬನ್ನಿ ಲೇ ಪಯ್ಯಾ ಜಿ ಪ್ಯಾರಿ
1: ಚಮ್ ಚಮ್ ಲ್ಯಾಂಚಾ ಪಾಂತುವಾ ಚೌಕೆ ಸಾವ್ ಬೋಲೆ ಬಾಂಬೈ ಥೇಕೆ ದಮ್ ದಮೆ ಉಳೆ ಜಾವ್ ಚೋಲೆ ಕೋಲ್ಕತ್ತಾ ರಾತ್ಕಿ ದಿನ.